ಗರಿಧನಿ ದರಿಸ ನಿಧನಿ ರಪ ಸನಿ ರಪ ಮರಿ ಸನ್ನಿ ರಿಧನಿ ರಪ ನಿಧ ಸನಿ ರಪ ಮಪ ರಿಧನಿ ರಪ ಸನಿ ರಪ